ಮೋರಿ ಹೊಸಿ ಕೊಯ್ಕೆ ಬೊಲಸಿಕೊಂಡ ಕೈ ಮಾಡ್ಬೋ ಜಾನಿ ಮೂಲ್ ಕೋರಿ ಹೊಸಿ ಕೊಯ್ಕೆ ಬೊಲಸಿಕೊಂಡ ಕೈ ಮಾಡ್ಬೋ ಅನಿ ಸಂಗೆ ಬಿದ್ದ